0: ಶ್ರೀಮನ್ನ ಶ್ರೀ ಬ್ರಜರಾಜ ತನಯ ನಂದನಂದನ ಶ್ರೀಕೃಷ್ಣಂಕರ ಚರಣಾರವಿಂದರೆ ಧ್ಯಾನ ಲಗ
1: ಕಿಪ್ಪರಿಸೆ ಕೃಷ್ಣ
0: ಕೋಟಿ ಕಂದರ್ಪದಳ ಸತಿಂಕ ಧೃತಿ
1: ಟಳ
0: ಕಥಿತ ತಾ ಧಿನ್ನತ

ಭೀಮೇಶ್ಯಾಪಿರಣೆ ಭಂಗೋ ಮುನಿರಪಿ ಮತಿ ಭ್ರಮ ಜದಿ ಶುದ್ಧಂ ಅಶುದ್ಧಂ ವಾ ಮಮ ದೋಷೋ ನ ವಿದ್ಯತೆ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.